0: ಕಾವ್ಯ ಎಲ್ಲ ಬೇಕು.
1: ಫೋಟೋ ನನ್ನ ಆಸೆಯರೆ ಇಲ್ಲ ಇಲ್ಲೇ ಇಲ್ಲ ಸೇರೆ ಇಲ್ಲೇ ಲಗಕ್ಕೆ ಅನ್ನೈತೇನೆ ಅಂತ ತೋರುವಂತ ಮಮ್ಮಿಯಾಮ ಪಲ್ಮರೆ ಮಮ್ಮಿಯಾಮ ಅನುಮತಿ ಅಂತ ತೋರೋಗ.